0: ಸ್ವಾಗತಂ. ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಆಧುನಿಕೆ ವಿಶ್ವಸ್ಮಿನ್ ಸಾಮುದ್ರಿಕ ಶಕ್ತಿ ರಾಷ್ಟ್ರಸ್ಯ ಸಾಮರಿಕ ಪ್ರಭಾವಸ್ಯ ಪ್ರಮುಖ ಆಧಾರ ಅಸ್ತಿ. ಕೋಲ್ಕತ್ತಾಯಾಂ ಶ್ಯಾಮ ಪ್ರಸಾದ ಮುಖರ್ಜಿ ಜಲಪೋತ ಸ್ಥಾತ್ರೆ ತೇನ ಸ್ವದೇಶ ನಿರ್ಮಿತಃ ತ್ರಯಃ ನೌ ಸೈನಿಕ ಪೂತಃ ಐಎನ್ಎಸ್ ದುನಾಗಿರಿಃ ಐಎನ್ಎಸ್ ಸಂಶೋಧಕಃ ಐಎನ್ಎಸ್ ಅಗ್ರಯಶ್ಚ ಭಾರತೀಯ ನೌಸೇನಾಯೈ ಸಮರ್ಪಿತಃ.
1: ಐಎನ್ಎಸ್ ವಿಕ್ರಾಂತ್ ಸೇ ಲೇಕರ್ ಆಜ್ ತಕ್ ಕಿ ಯಾತ್ರಾ ಕೇವಲ ನಯೆ ಯುದ್ಧ ಪೋತೋ ಕಿ ಯಾತ್ರಾ ನಹಿ ಹೈ, ಯೆ ಭಾರತ್ ಕಿ ಬಢ್ತಿ ಆತ್ಮನಿರ್ಭರತಾ ಕಿ ಯಾತ್ರಾ ಭೀ ಹೈ. ಇನ್ಕಾ ನಿರ್ಮಾಣ ಭಾರತ್ ಮೇ ಹುವಾ ಹೈ, ಇನ್ಕಿ ಡಿಜೈನ್ ಭಾರತ್ ಮೇ ತಯಾರ್ ಹುಯಿ ಹೈ, ಇನ್ಕೆ ನಿರ್ಮಾಣ ಮೇ ಭಾರತೀಯ ಉದ್ಯೋಗೋ ಕಿ ಪ್ರತಿಭಾ ಲಗಿ ಹೈ.
0: ತೇನ ಉಕ್ತಂ ಯತ್ ಏತೇಷಾಂ ಪೂತಾನಾಂ ನಿರ್ಮಾಣೆ ದ್ವಿಶತಾಧಿಕಾಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮಾಃ ಯೋಗದಾನಂ ಅಕುರ್ವನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಂಪ್ರತಿಕ ವರ್ಷಸ್ಯ ಅಂತಾರಾಷ್ಟ್ರೀಯ ಯೋಗ ದಿವಸಸ್ಯ ವೈಶ್ವಿಕ ಉತ್ಸವ ರೂಪೇಣ ಆಯೋಜನಾರ್ಥಂ ವಿಶ್ವಸ್ಯ ಜನಾನ್ ಪ್ರತಿ ಕೃತಜ್ಞತಾಂ ವ್ಯಕ್ತವಾನ್. ತೇನ ಉಕ್ತಂ ಯತ್ ಯೋಗಃ ವಿಭಿನ್ನೇಷು ದೇಶೇಷು ಸಮಾಜೇಷು ಚ ಸ್ಥಿತಾನ್ ಜನಾನ್ ಸ್ವಾಸ್ಥ್ಯ ಕಲ್ಯಾಣಯೋಃ ಸಮಾನ ಲಕ್ಷ್ಯೆ ಸಂಯೋಜಯತಿ. ಪ್ರಧಾನಮಂತ್ರಿ ಏತತ್ ವಿಶ್ವಸ್ಯ ಕೃತೆ ಪ್ರೇರಣಾದಾಯಕಂ ಅಸ್ತಿ ಇತಿ ಅವದತ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಕುನೋ ರಾಷ್ಟ್ರೀಯ ಉದ್ಯಾನಸ್ಯ ಭ್ರಮಣಂ ಕರಿಷ್ಯತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಮಧ್ಯಪ್ರದೇಶಸ್ಯ ಕುನೋ ನ್ಯಾಷನಲ್ ಪಾರ್ಕ್ ಇತ್ಯಸ್ಯ ರಾಷ್ಟ್ರೀಯ ಉದ್ಯಾನಸ್ಯ ಭ್ರಮಣಂ ಕರಿಷ್ಯತಿ. ಸಾ ಪ್ರೊಜೆಕ್ಟ್ ಚೀತಾ ಇತಿ ಯೋಜನಾಯಾಃ ಪ್ರಗತಿಃ ಸಮೀಕ್ಷಾಂ ಕರಿಷ್ಯತಿ. ತಥಾ ಚ ವ್ಯಾಘ್ರಪಾಲಕೈಃ ವನ ಕರ್ಮಚಾರಿಭಿಃ ಸ್ಥಾನೀಯ ಜನೈಶ್ಚ ಸಹ ಸಂವಾದಂ ಕರಿಷ್ಯತಿ. ಅಧಿಕಾರಿಣಾಂ ಅನುಸಾರೇಣ ಭಾರತೆ ಸಂಪ್ರತಿ ಪಂಚಶತಾಧಿಕಾಃ ವ್ಯಾಘ್ರಾಃ ಸಂತಿ. ತೇಷು ಅಧಿಕಾಂಶತಃ ಕುನೋ ರಾಷ್ಟ್ರೀಯ ಉದ್ಯಾನೆ ವಸಂತಿ. ಭಾರತಂ ಅದ್ಯಾರಭ್ಯ ನವದಿಲ್ಯಾಂ ಬ್ರಿಕ್ಸ್ ರಾಷ್ಟ್ರಾಣಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತೃಣಾಂ ದ್ವಿದಿವಸೀಯ ಸಮ್ಮೇಳನಸ್ಯ ಆಯೋಜನಂ ಕರೋತಿ. ಅಸ್ಯ ಅಧ್ಯಕ್ಷತಾಂ ಅಜಿತ್ ಡೋಭಾಲಃ ಕರಿಷ್ಯತಿ. ನೀಟ್ ಯುಜಿ ಷಡ್ವಿಂಶತ್ಯುತ್ತರ ದ್ವಿಸಹಸ್ರ ಪುನರ್ ಪರೀಕ್ಷಾ ಸುದೃಢ ಸುರಕ್ಷಾ ವ್ಯವಸ್ಥಾಯಾಂ ಸುಸಂಪನ್ನ. ರಾಷ್ಟ್ರೀಯ ಪರೀಕ್ಷಾ ಅಭಿಕರಣಸ್ಯ ಅನುಸಾರೇಣ ದೇಶೇ ವಿದೇಶೇ ಚ ಸ್ಥಿತೇಷು ಚತ್ವಾರಿಂಶದ್ ಅಧಿಕ ಚತುಶ್ಶತೋತ್ತರ ಪಂಚಸಹಸ್ರ ಪರೀಕ್ಷಾ ಕೇಂದ್ರೇಷು ಲಕ್ಷಶಃ ಅಭ್ಯರ್ಥಿನಃ ಸಹಭಾಗಿನಃ ಅಭವನ್. ದಿವ್ಯಾಂಗ ಅಭ್ಯರ್ಥಿಭಿಃ ಸಹ ಸರ್ವೇಷಾಂ ಪರೀಕ್ಷಾರ್ಥಿನಾಂ ಸುವಿಧಾರ್ಥಾಃ ವಿಶೇಷ ವ್ಯವಸ್ಥಾಃ ಅಪಿ ಕೃತಾಃ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಇತ್ಯನೇನ ದ್ವಾದಶ ಶ್ರೇಣ್ಯಾಃ ಉತ್ತರ ಪುಸ್ತಿಕಾ ಸತ್ಯಾಪನಸ್ಯ ಪುನರ್ಮೂಲ್ಯಾಂಕನಸ್ಯ ಚ ಪರಿಣಾಮಃ ಕ್ರಮಶಃ ಪ್ರಕಾಶಿತಃ. ಮಂಡಲೇನ ಪ್ರಾಪ್ತೇಷು ಉಕ್ತಂ ಯತ್ ಪ್ರಾಪ್ತೇಷು ಆವೇದನಪತ್ರೇಷು ಸಪ್ತಾಶೀತ್ಯಧಿಕ ಶತಂ ಪ್ರತಿಶತಂ ಪರಿಣಾಮಃ ಘೋಷಿತಃ ಸಂತಿ. ಅವಶಿಷ್ಟ ಪರಿಣಾಮಃ ಅಪಿ ಶೀಘ್ರಮೇವ ಚರಣಬದ್ಧರೀತ್ಯಾ ಪ್ರಕಾಶ್ಯಂತೆ. ಛಾತ್ರಃ ಸ್ವ ಆವೇದನಸ್ಯ ಸ್ಥಿತಿಂ ಡಿಜಿಲಾಕರ್ ಪಟಲೆ ಪರೀಕ್ಷಿತು ಶಕ್ನುವಂತಿ. ಮಂಡಲೇನ ನಿಷ್ಪಕ್ಷತಾಂ ಶುದ್ಧತಾಂ ಚ ಸುನಿಶ್ಚಿತ್ಯ ಸರ್ವಾಃ ಪ್ರಕ್ರಿಯಾಃ ಸಾವಧಾನತಯಾ ಸಂಪನ್ನಃ ಇತ್ಯುಕ್ತಂ. ಛಾತ್ರಃ ಮಿಥ್ಯಾ ಪ್ರಚಾರೇಷು ಸಾಮಾಜಿಕ ಮಾಧ್ಯಮೇಷು ಪ್ರಸಾರಿತಾನ್ ಅಪ್ರಮಾಣಿತ ಸಂದೇಶಾನ್ ಚ ನ ವಿಶ್ವಸಂತು ಇತಿ ಕೇವಲಂ ಸಿಬಿಎಸ್ಇ ಇತ್ಯಸ್ಯ ಆಧಿಕಾರಿಕ ಸೂಚನಾಃ ಏವ ಅನುಸರಂತು ಇತಿ ಪರಾಮರ್ಶ ದತ್ತಃ. ತಮಿಳುನಾಡು ರಾಜ್ಯಸ್ಯ ಪೇರಿಯಾಪಾಲಂ ಕ್ಷೇತ್ರೆ ಸ್ಥಿತಾಯಾಂ ಸಮುದ್ರೀ ಖಾದ್ಯ ನಿರ್ಯಾತ ಸಮವಾಯೇ ಅಮೋನಿಯಾ ವಾಯುಃ ಸ್ರವಣ ಘಟನಾಯಾಂ ಸಪ್ತ ಜನಾಃ ಮೃತಃ. ಸಪ್ತತ್ಯಧಿಕಾಃ ಶ್ರಮಿಕಾಶ್ಚ ಪ್ರಭಾವಿತಃ ಜಾತಃ. ಘಟನಾಸ್ಥಳೇ ಉತ್ಥಾರ ಚಿಕಿತ್ಸಾ ಕಾರ್ಯಾಣಿ ನಿರಂತರಂ ಪ್ರಚಲ